0: ꯃꯣꯃꯒꯤ ꯑꯣꯏꯕ ꯈꯟꯅ ꯅꯩꯅꯕꯒꯤ ꯃꯤꯐꯝ ꯑꯃ ꯉꯁꯤ ꯌꯨꯅꯤꯚꯔꯁꯤꯇꯤ ꯑꯁꯤꯗ ꯄꯥꯡꯊꯣꯛꯈ꯭ꯔꯦ ꯃꯅꯤꯄꯨꯔ ꯀꯟꯇꯦꯁꯇꯦꯠ ꯗꯥꯏꯚꯔꯁꯤꯇꯤ ꯚꯥꯏꯂꯦꯟꯁ ꯑꯦꯟ ꯗꯦꯚꯂꯞꯃꯦꯟ ꯍꯥꯏꯕ ꯍꯤꯔꯝꯗ ꯄꯥꯡꯊꯣꯛꯈꯤꯕ ꯈꯟꯅ ꯅꯩꯅꯕ ꯑꯗꯨꯗ ꯌꯨ ꯖꯤ ꯁꯤ ꯑꯦꯝ ꯑꯦꯝ ꯇꯤ ꯁꯤꯒꯤ ꯗꯤꯔꯦꯛꯇꯔ ꯄ꯭ꯔꯣꯐꯦꯁꯔ ꯔꯥꯖꯀꯨꯃꯥꯔ ꯚꯨꯕꯣꯟ ꯁꯤꯡ ꯑꯦꯟ ꯑꯦꯁ ꯑꯦꯁ ꯁꯦꯜꯒꯤ ꯀꯣꯑꯣꯔꯗꯤꯅꯦꯇꯔ ꯄ꯭ꯔꯣꯐꯦꯁꯔ ꯑꯦꯜ ꯁꯟꯇꯣꯁ ꯁꯤꯡ ꯑꯃꯁꯨꯡ ꯀꯟꯚꯦꯅꯔ ꯗꯥꯛꯇꯔ ꯊꯤꯌꯥꯝ ꯚꯥꯔꯠ ꯁꯤꯡꯅ ꯋꯥ ꯉꯥꯡꯈꯤ ꯃꯅꯤꯄꯨꯔꯗ ꯈꯨꯟꯗꯥ ꯃꯤꯅꯔꯤꯕ ꯌꯦꯜꯍꯧ ꯐꯨꯔꯨꯞꯁꯤꯡꯒꯤ ꯑꯔꯤꯕ ꯆꯠꯅ ꯀꯥꯡꯂꯣꯟ ꯐꯤꯖꯦꯠ ꯂꯥꯏꯅꯤꯡ ꯑꯃꯁꯨꯡ ꯏꯀꯥꯏꯈꯨꯝꯅꯕꯒꯤ ꯐꯤꯗꯝ ꯉꯥꯛ ꯁꯦꯟꯃꯤꯟꯅꯁꯤ ꯍꯥꯏꯅ ꯑꯃꯦꯁꯀꯣ ꯑꯦꯝ ꯑꯦꯟ ꯀꯦ ꯑꯦꯜ ꯑꯃꯁꯨꯡ ꯑꯃꯥꯛꯁꯨꯅ ꯃꯤꯌꯥꯝꯗ ꯑꯥꯄꯤꯜ ꯇꯧꯔꯛꯂꯤ ꯂꯨꯞ ꯑꯍꯨꯝ ꯑꯁꯤꯅ ꯊꯥꯗꯣꯔꯛꯄ ꯆꯦꯔꯣꯜ ꯑꯃꯗ ꯍꯥꯏ ꯍꯧꯖꯤꯛ ꯃꯅꯤꯄꯨꯔꯗ ꯃꯩꯇꯩꯒꯤ ꯊꯧꯔꯝ ꯀꯌꯥꯗ ꯑꯩꯈꯣꯏꯒꯤ ꯆꯠꯅꯕꯤ ꯅꯠꯇꯕ ꯀꯌꯥ ꯑꯃ ꯌꯥꯎꯁꯤꯜꯂꯛꯄ ꯑꯁꯤꯅ ꯇꯨꯡꯒꯤ ꯃꯤꯔꯣꯜꯕꯨ ꯂꯥꯟꯅ ꯂꯝꯖꯤꯡꯅꯕ ꯃꯆꯥꯛ ꯑꯃ ꯑꯣꯏꯔꯤ ꯀꯛꯆꯤꯡ ꯕꯤꯙꯥꯟ ꯁꯚꯥ ꯀꯦꯟꯗ꯭ꯔꯒꯤ ꯃꯅꯨꯡꯗ ꯂꯩꯕ ꯀꯛꯆꯤꯡ ꯕꯖꯥꯔꯒꯤ ꯕꯨꯙꯤꯔꯥꯖ ꯂꯝꯕꯤ ꯑꯃꯁꯨꯡ ꯀꯛꯆꯤꯡ ꯃꯌꯥꯏ ꯂꯩꯀꯥꯏ ꯍꯩꯅꯧꯕꯣꯝ ꯄꯔꯦꯡꯒꯤ ꯄꯦꯕꯔ ꯕ꯭ꯂꯣꯛ ꯊꯥꯗꯨꯅ ꯁꯦꯝꯕ ꯂꯣꯏꯔꯕ ꯂꯝꯕꯤ ꯉꯁꯤ ꯑꯦꯝ ꯑꯦꯜ ꯑꯦ ꯃꯌꯥꯡꯂꯝꯕꯝ ꯔꯥꯃꯦꯁ꯭ꯋꯔꯅ ꯃꯤꯌꯥꯝꯗ ꯈꯨꯠꯁꯤꯟꯅꯈ꯭ꯔꯦ ꯊꯧꯔꯝ ꯑꯗꯨꯒ ꯃꯔꯤ ꯂꯩꯅꯅ ꯑꯦꯝ ꯑꯦꯜ ꯑꯦ ꯔꯥꯃꯦꯁ꯭ꯋꯔꯅ ꯀꯦꯟꯗ꯭ꯔ ꯑꯁꯤꯒꯤ ꯃꯅꯨꯡꯗ ꯄꯥꯏꯈꯠꯂꯤꯕ ꯆꯥꯎꯈꯠ ꯊꯧꯔꯥꯡꯒꯤ ꯊꯕꯛꯁꯤꯡ ꯃꯤꯌꯥꯝꯗ ꯄꯥꯎꯗꯝꯈꯤ ꯂꯣꯏꯅꯅ ꯆꯥꯎꯈꯠ ꯊꯧꯔꯥꯡꯒꯤ ꯊꯕꯛꯁꯤꯡ ꯄꯥꯏꯈꯠꯄꯗ ꯑꯌꯦꯠ ꯑꯄꯟ ꯄꯤꯗꯅꯕꯁꯨ ꯃꯤꯌꯥꯝꯗ ꯑꯥꯄꯤꯜ ꯇꯧꯔꯤ ꯑꯅꯤꯔꯛ ꯁꯨꯕ ꯀꯛꯆꯤꯡ ꯗꯤꯁꯇ꯭ꯔꯤꯛ ꯂꯦꯚꯦꯜ ꯀ꯭ꯋꯤꯁ ꯀꯝꯄꯤꯇꯤꯁꯟ ꯀꯛꯆꯤꯡꯒꯤ ꯐꯣꯛꯁꯨꯄꯥꯠ ꯂꯩꯀꯥꯏꯗ ꯂꯩꯕ ꯂꯥꯏꯕ꯭ꯔꯤ ꯑꯦꯟ ꯏꯟꯐꯣꯔꯃꯦꯁꯟ ꯁꯦꯟꯇꯔꯒꯤ ꯑꯣꯗꯤꯇꯣꯔꯤꯌꯝꯗ ꯉꯁꯤ ꯄꯥꯡꯊꯣꯛꯈ꯭ꯔꯦ ꯀꯛꯆꯤꯡ ꯌꯨꯠ ꯑꯦꯂꯥꯏꯟꯁꯅ ꯁꯤꯟꯗꯨꯅ ꯄꯥꯡꯊꯣꯛꯄ ꯊꯧꯔꯝ ꯑꯗꯨꯗ ꯙꯅꯃꯟꯖꯨꯔ ꯌꯨꯅꯤꯚꯔꯁꯤꯇꯤꯒꯤ ꯍꯥꯟꯅꯒꯤ ꯚꯥꯏꯁ ꯆꯥꯟꯁꯦꯂꯔ ꯄ꯭ꯔꯣꯐꯦꯁꯔ ꯅꯣꯡꯃꯥꯏꯊꯦꯝ ꯔꯥꯁꯃꯣꯍꯣꯟ ꯌꯥꯎꯅ ꯃꯤꯑꯣꯏ ꯀꯌꯥꯅ ꯁꯔꯨꯛ ꯌꯥꯈꯤ ꯀ꯭ꯋꯤꯁ ꯀꯝꯄꯤꯇꯤꯁꯟ ꯑꯗꯨꯗ ꯄꯨꯟꯅ ꯃꯍꯩꯔꯣꯏ ꯇꯤꯝ 90 ꯁꯔꯨꯛ ꯌꯥꯈꯤ ꯄꯥꯎꯒꯤ ꯃꯔꯛꯇꯅ ꯑꯇꯦꯟꯕ ꯕ꯭ꯔꯦꯛ ꯑꯃ ꯑꯃꯨꯛ
1: Department of Information and Technology na miyam ki damak puzarakli e-seba Manipur
2: certificate tantok pagi document lokthok pagi employment exchange ki servicing pum namak online da apply tobu yargani
1: meri pehchan oina aadhar authentication tawraga araiba mongda login tobiyo adomgi maru eba document sing digilocker integration tawduna secure oina digitally season abasu yare
2: central limited state ki leiriba government servicing umang integration gi matengna irai line access tobu su yargani
1: adomna hangningba wahang singgi damak ai chatbox support su hapchari masida natana whatsapp governance ki khuthangda adomgi phone da notification update lakhan basu yare
2: adina season abiyu government ki service singbu miyam da hena naksil halliba
1: e seva manipur
0: ಆಕಾಶವಾಣಿ ಇಂಫಾಲ್ದಗಿ ಪಾವ್ ತಾಭಿರಿ ಬ್ರಿಕ್ಸ್ ಲೇಬಾಕ್ಸಿಂಗ್ ಲುಚಿಂಬುಸಿಂಗ್ ಒಯ್ಬ ಎಂಟಿ ಡ್ರಗ್ ಏಜೆನ್ಸಿಸಿಂಗ್ ನುಮಿಟ್ ನಿನಿ ಚೆತ್ತಗದಬ ಮಿಫಂ ಹಯೆಂಗ್ದಗಿ ಗೌಹಾಟಿದ ಹೊರಗನಿ ಹೋಮ್ ಅಫೇರ್ಸ್ ಮಂತ್ರಾಲಯನ ಹಾಯ್ ಮಿಫಂ ಅದುದ ಬ್ರಿಕ್ಸ್ ಸದಸ್ಯ ಲೇಬಾಕ್ಸಿಂಗ್ ಎಂಟಿ ಡ್ರಗ್ ಏಜೆನ್ಸಿಸಿಂಗ್ ಮಕೋಕ್ಸಿಂಗ್ ಅಮಸುಂ ಮಕೋಕ್ ತುಂಬ ಆಫೀಸರ್ಸಿಂಗ್ನ ಡ್ರಗ್ ಕಂಟ್ರೋಲ್ ಏಜೆನ್ಸಿಸಿಂಗ್ ಮರಕ್ತ ತೆಂಗ್ಬಾಂಗ್ ಪಿನ್ನಬ ಹೆಂಗದನ್ನಬಗಿ ಮತಾಂಗ್ದ ಖನಗನಿ ಮಿಫಂ ಅಸಿದ ಆಪರೇಷನ್ ಚೆತ್ತಪದ ತೆಂಗ್ಬಾಂಗ್ ಪಿನ್ನಬ ಇಂಟೆಲಿಜೆನ್ಸ್ಗೆ ಪಾವು ಪಿತೋಕ್ ಪಿಸಿನ್ ತೋನಬ ಕೆಪಾಸಿಟಿ ಬಿಲ್ಡಿಂಗ್ ಅಮದಿ ಪುನ್ನ ದಾಯಿತ ಲೌಮಿನದುನ ಡ್ರಗ್ ಕಮರಿ ಲೇನಬ ಕಿಹಿಲಕ್ಪ ಕಯ ಮಪುಂ ಫಾನ ಮಯೋಕ್ನಬ ಗಮ್ನಬಗಿ ಮತಾಂಗ್ದ ವಾರಿ ಶಾನಗನಿ ಕೇಂದ್ರ ರೂರಲ್ ಡೆವಲಪ್ಮೆಂಟ್ ಮಂತ್ರಿ ಶಿವರಾಜ್ ಸಿಂಗ್ ಚೌಹಾಣ ವಿಕ್ಸಿತ್ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಅಜೀವಿಕಾ ಮಿಷನ್ ಗ್ರಾಮೀಣ್ ವಿ ವಿ ಜಿ ರಾಮ್ಜಿ ಏಕಿ ಮಖಾದ ರಾಜ್ಯ ಸಿಂಗ್ದ ಪಿಗದಬ ಲುಪಾ ಕೋಟಿ ಲಿಸಿಂಗ್ ಕುನ್ಮಾಗಿ ಸೆನ್ಫಮ್ ಕಾಯ್ತೊಕ್ರೆ ವಿಡಿಯೋ ಕಾನ್ಫರೆನ್ಸಿಂಗ್ಗೆ ಕುತಾಂಗ್ದ ಸೆನ್ಫಮ್ ಅದು ರಿಲೀಸ್ ತರುದನ ಮಹಾಂಗ್ನ ಏಕ್ ಅಸಿ ಥಾ ಅಸಿಗೆ ಅಮದಿಗೆ ಮಪುಂ ಫಾನ ಮಾ ಇಪ್ಪಾಗ್ನ ಚನ್ಹಲಕ್ಪದ ನುಂಗಾಯ್ಬ ಫೊಂಗ್ದೊಕ್ಕಿ ಶ್ರೀ ಚೌಹಾಣ ಹಾಯ್ ಏಕ್ ಅಸಿನ ಅರಿಬ ಎಮ್ ಜಿ ನರೇಂಗಾಗಿ ಮುಹೂರ್ತ ಮಾ ಇಪ್ಪಾಗ್ನ ಸಿಂದೊಕ್ಪ ಗಮ್ಲೆ ಶ್ರೀ ಚೌಹಾಣ ಹಾಯ್ ಏಕ್ ಅಸಿಗೆ ಮುಖಾದ ವಿಕ್ಸಿತ್ ಭಾರತ್ಗೆ ಪಾಂಡಮ್ ಹೇನ ಕುಮಾಂಗ್ ಯಾಂಗ್ಸಿನ್ನಬಗಿದಮಕ್ತ ಲಾಕ್ಲಿಬ ಚೇಹಿ ಮಂಗ ಅಸಿದ ಪಂಚಾಯತ್ ಲಾಖ್ ಅನಿ ಲಿಸಿಂಗ್ ಮರ್ಫು ತರುಕಿದಮಕ್ತ ಲುಪಾ ಕೋಟಿ ಲಾಖ್ ತರೆತ್ ಮಖ ಹೇನ ಥದಗನಿ ಪ್ರಧಾನ ಮಂತ್ರಿ ನರೇಂದ್ರ ಮೋದಿಗೆ ನಿಮಿತ್ತ ತರುಕ್ನಗಿ ಲೈಬ ಅಹುಗಿ ಖೊಂಚೆಟ್ ಹಯೆಂಗ್ದಗಿ ಹೊರಗನಿ ಥಾ ಅಸಿಗೆ ತರುಕ್ತಗಿನ ನಿಪಾನ್ ಫಾವುದ ಇಂಡೋನೇಷ್ಯಾದ ನಿಪಾನ್ದಗಿನ ತರ ಫಾವುನ ಆಸ್ಟ್ರೇಲಿಯಾದ ಅಮಸುಂ ತರಾದಗಿನ ತರಾಮಥೊಯ್ ಫಾವುನ ನ್ಯೂಜಿಲೆಂಡ್ ಚೆಟ್ಕನಿ ಮಾಕಿ ಲೇಬ ಅಹುಗಿ ಖೊಂಚೆಟ್ ಮನುದ ಶ್ರೀ ಮೋದಿನ ಭಾರತ್ ಅಮಸುಂ ಲೇಬ ಅಹುಂ ಅಸಿಗೆ ಮರಕ್ತ ತೆಂಗ್ಬಾಂಗ್ ಪಿನ್ನಬ ಯಾವ್ನ ತೊಂಗಾನ್ ತೊಂಗಾನ್ ಹಿರಂ ಕ್ಯಾದ ವರಿ ಶಾನಗನಿ ವಾರನ ಯುಂಬು ಅರ್ಜುನ ನುಮಿನಿ ಚತಕದಬ ಬ್ರಿಕ್ಸ್ ವುಮೆನ್ ವರ್ಕಿಂಗ್ ಗ್ರೂಪ್ಗೆ ಮೀಟಿಂಗ್ ಹೆಯಿಂದಗಿ ಕೇರಳಗಿ ಕೊಚ್ಚಿದ ಹೊರಗನಿ ವುಮೆನ್ ಅಂಡ್ ಚೈಲ್ಡ್ ಡೆವಲಪ್ಮೆಂಟ್ ಮಂತ್ರಾಲಯನ ಹಾಯ್ ಬ್ರಿಕ್ಸ್ಗೆ ಸದಸ್ಯ ಲೇಬಾಕ್ಸಿಂಗ್ಗೆ ಮುಕೋಕ್ ತೊಂಬ ಸರ್ಕಾರ್ಗೆ ಆಫೀಸರ್ಸಿಂಗ್ನ ಲಂ ಕುದಿಮಕ್ತ ನುಪಿಸಿಂಗ್ದ ಶಕ್ತಿ ಪಿಬ ಅಮದಿ ನುಪಿನ ಲುಚಿಂಗ್ದನ ಚಕೊಟ್ಪ ಪೂರಕ್ನಬಗಿ ಥೋಂಗ ಮರಿ ಲೇನಬ ಮರುಅಯ್ಬ ವಾಫಂ ಕಯ ಮಿಫಂ ಅಸಿದ ಖನಗನಿ ಮಿಫಂ ಅಸಿದ ನುಪಿಸಿಂಗ್ಬು ಲೈಂಗಾಕ್ ಸಾಸನ್ದ ಯಹೊಂದನ ಲುಚಿಂಗ್ಬಿ ಉಹೆನ್ಬ ನುಪಿಸಿಂಗ್ದ ಡಿಜಿಟಲ್ ಅಮದಿ ಫಿನಾನ್ಷಿಯಲ್ಗೆ ಶಕ್ತಿ ಪಿಬ ನುಪಿಸಿಂಗ್ಬು ಅಂಟರ್ಪ್ರನರ್ ಅಮಸುಂ ಸ್ಕಿಲ್ ಡೆವಲಪ್ಮೆಂಟ್ಗೆ ಲಮ್ದ ಮಪುಂ ಫಾನ ಯಹೊನ್ನಬ ಅಮದಿ ಅಯಿಂಗ್ ಅಸಾಗಿ ಖಲ್ಗಾಕ್ನ ಥಂಬ ಮಚಿಯುವ ಚಿಂಜಾಕ್ ನೀತಿನ ಫಂಗನ್ಬ ಹಾಯ್ಬನ ಚಿಂಬ ಮರುಅಯ್ಬ ಹಿರಂ ಮರಿದ ಮಿಫಂ ಅಸಿನ ಅಖನ್ನಬ ಮಿಯಂಗ್ ಚಂಗನಿ ಮಂತ್ರಾಲಯನ ಹಾಯ್ ಮಿಫಂ ಅಸಿನ ಥಾ ಅಸಿಗೆ ನಿಪಾನ್ ಅಮಸುಂ ಮಾಪನ್ನ ಪಾಂಗ್ತೊಕದಬ ಬ್ರಿಕ್ಸ್ ನುಪಿ ಮಂತ್ರಿಸಿಂಗ್ಗೆ ಮಿಫಂಗೆ ಅಚೆಟ್ಪ ಯುಂಫಂಸು ಸೇಮ್ಗನಿ ಹೌಸಿಕ್ ಸಾನ್ನಬಗಿ ಪಾವ್ ಮಾಂಗ್ಶಾ ತಾಬಂ ಪ್ರೇಮಾನಂದದಗಿ

0: ayadaba program ama ne na khallaga ni aina master education program ase aina mapam chida chile che kari gino haibo mata mama jodi theater bu haram de dharma haraga dum khangarame adu bu theater ga dharma ga se masat ama mam ne dharma haibjina literary art form ne adu ga theater haibjina performing art form ne ani je ama mam ne masat mana de ama mam ne adu ga ha na channa mi ba jing adana dharma nga ta ne hojik lai ba tre han chi di theater gi nga ta ne adana hojik sa ಹಾನಗೆ ಚನಬಿ ಸ್ಕೂಲಿಂಗ್ ದ ತೌಬ ಥೇಟರ್ ಗ್ರೂಪ್ ಚ ಅದಮ್ ಲೈ ಮಕೋಗಿ ಚ ಅದಮ್ ಫೈ ಮಕೋಗಿ ಸ್ಕೂಲಿಂಗ್ ದ ಮಕೋನ ಯೋಕನ ಬಹನ ಜಬನೆ ಐಕೋನ ಅದೋನ ದಿ ಸತ್ರ ಐಕೋನ ಥೇಟರ್ ಗೆ ಪರ್ಫಾರ್ಮೆನ್ಸ್ ಫ್ರಮ್ ದ ಸೆಟ್ಪನಿ ಅದನ ಥೈನ 1970s ಗೆ ಮಮಾಂಗ್ ದ ಲೈರಮಸಿ ಥೇಟರ್ ಸಿ ಆರ್ಟ್ ಸಿ ಕಲ್ಚರ್ ಸಿ ಮಕೋನ ಹರಮಸಿ ಆರ್ಟ್ ಫಾರ್ ಆರ್ಟ್ ಶೇಕ್ ಅದನ ಹೈ ಐಕೋನ ಆರ್ಟ್ ಟು ಜ ಆರ್ ಸಿ ಯೋಕನ ಬನೆ ಅದನ ಹೈರಮ್ ಬನೆ ಅದೋ 1980s ಗೆ ಪೇರೋಟ ಮುಲ ಅಕನ ಟಿಕೆಟ್ ಅಮಸಿ ಲಾಂಥೋರ ಅಕನ ದೇಮೋ art for art sake as hierarchy society ji ma gi waklo ji sen tar koi ma tung ina art have che art for life sake ai dana hire e bo adada ki demo 1990s adai da ki di amu miang gi wakan che sum sen sum la poni na education gi manga ji sum la na poni na a ho ma se la pe yak tadana sa ki art for life sake da gi mo art for human sake ai dana amu la kre ಅಕೋನ ಆರ್ಟ್ ಇಸ್ ಮಿಯೋ ಇಬು ಕುನಾ ಇಸ್ ಅವನ್ ಬಮ ಪುರುಕ್ ನ ಬಗೆ ತಮ ತನೆ ನ ಅಮು ಎಜುಕೇಶನ್ ಯ ಚಾಕೊಲ ಬೆ ಮತು ನ ಚೇಂಜ್ ಲ ಏ ಅದು ಹೌಜಿಕ್ ತಿ ಎ ಐ ನ ಕಮ್ ಥೆನ್ ನ ಚಾಕೊಲ ಬ ಮತಮ ಸಿದ ಪಿತ್ರಿಬಿ ಸಿ ಐಗಿ ಫ್ರಿಕಾವ್ ದ ಹಾಪ ಮೊಬೈಲ್ ಮದ ಲೋಯ್ ನ ಯೆಂಗ್ ಮು ಯಾರ ಬ ಮತಮ ಸಿದ ಅಕೋನ ಹಾನ್ ನಗಿ ಸತ್ ನ ಬಿ ದ ಅಕೋನ ಸೊಮ್ ತೌ ಲ ಲೈ ಬೈ ಬಜ ಅಕೋಗಿ ಪೋಸೆ ಅದಮ್ ಮ್ಯೂಸಿಯಂ ದ ಥಮ್ ಗಿ ಬದಮ್ ನ ದಮ್ ತೌ ಗನಿ ಅಕೋ ಇಸ್ ಚಾಕೊಲ ಬ ಗಿ ಮಂಗಾನ್ ಫಂಗರ ವನ್ ಹಾನ್ ನಗಿ ಸತ್ ನ ಬಿ ದೋ ಥಮ್ ಗದ ಬನಿ ಯೋ ಕದ ಬನಿ ಅದನ ಮ್ಯೂಸಿಯಂ ಸ್ಪೆಸಿಮೆನ್ ಅನ್ನು ಲೈಕದಬನೆ ಅದು ಅನೌಬ ಜನರೇಷನ್ ಅಮ ಹೋಗ ಇಬರಿನ ಜನರೇಷನ್ ಹೋಗ ಈ ಬಗ್ಗೆ ಮತ್ತೆ ಇಕ್ವಾಗಿ ಆರ್ಟ್ ಫಾರ್ಮ್ ಚಿಂಗ ಚಿಚೋ ಹೋಗ ಕದೌನೆ ಬ ನತ್ರಗದಿ ಪೋಚಿ ಚಾಕೊಟ್ಪ ಸುಮಂಗ ನಮೋಯ್ ಸೊಸೈಟಿ ಜಿಗಿ ಮಿಹುಂಜಿಕ ಚಾನಾನ ಸಮಿನ್ನ ಬದುನೆ ಬ ಕೋಯ್ನ ಆರ್ಟ್ ಫಾರ್ಮ್ ಚಿನ ಹಿಂಗ ಲೈದೋಯ್ಚೆ ಅದನ ಹೌಜಿಗಿ ಮತಮದ ಚೇಂಜ್ ಲೈರಂಬದುದಗಿ ಜನರೇಷನ್ ಚೇಂಜ್ ಆಪ್ಸಿ ಮತೌ ತಾರೆ ಏಬ ಮರಂದಿ ಹೌಜಿಗ್ ಎ ಐ ನ ಕಂಥೆನ ಚಾಕೊಲೆ ಎ ಐ ನ ಗಮ್ದಬ ಅಮತಲ ಚಲಕ್ತರೆ ಬ ಹೌಜಿಗಿ ಮತಮದ ಅದು ಎ ಐ ನ ಸಂಗಮಂದಬ ಫಿಲ್ ಅನಿ ಕಕ್ತಿ ಲೈಯೆಬ ಸ್ಪೋರ್ಟ್ಸ್ ಹೈವ ಮಗ ಲಿವಿಂಗ್ ಆರ್ಟ್ ಫಾರ್ಮ್ ಹೈವ ಮಗ ಲಿವಿಂಗ್ ಆರ್ಟ್ ಫಾರ್ಮ್ ಸಿ ಎ ಐ ನ ಎದೊಂ ಐದ ಸುಚಂಗ ಬಂಗ ಮರೆ ದೊಂಗ್ನೆಬ ಮಾನ ಎ ಐ ಜಿ ಥೋಲಗ ಆಕ್ಟಿಂಗ್ ತ ಬುಸುಂಗ ಮೊಯ್ ಅಮ ಜುಂಗ ಮೊಯ್ ಫುಟ್ಬಾಲ್ ಚಾನಾಬ್ ದಿ ಎ ಐ ನ ಥೋಲಗ ಫುಟ್ಬಾಲ್ ಕಾವರ ಬಸು ಯಾರೋಯ್ ಸುಂಗ ಮಂಗ ಮೊಯ್ ಹೋಯ್ ವಿಡಿಯೋ ಹೋಯ್ ನ ಫಿಲಂ ಹೋಯ್ ನ ನಮಗ ಥಂಗಿ ಬ ಪೋತ ದ ಮಾನ ಮಿನಿಪುಲೇಟರ್ ಗ ಸೇಮ್ ಬದಿಂಗ ಅಮೆ ಲಿವಿಂಗ್ ಆರ್ಟ್ ಫಾರ್ಮ್ ಸಿ ದ ಎ ಐ ನ ಸಂಗ ಸುಂಗ ಮರೆ ದೊಂಗ್ನೆ ಮ ಮಚಿದೆ ಐ ಕೋಯಿಗಿ ಮಿಯೋ ಇಬ ಕುನಾ ಜಿ ಚಾಕೊಲ ಪಿ ಮ ತುನ generation is changed to bang khuksang e ba aduna ekoi education program ase ke team je aina theater for generation change aidana aina thori bani man chakla pa ki gyan aduna aina change to jori che kudamoina nepal da re ba hana gi chandaram ba political system adu yadre soire aidana society ge hor pa youth ma yam aduna generation je aidana thori ge tor ise ಅದಕ್ಕೆ ಸಿಸ್ಟಮ್ ಹೋಗ್ಬೋದು ಕ್ವಾಯ್ ಮರುದಿ ಅದರ ಅಕ್ಕಿ ಕಲ್ಚರ್ ಸಿಸ್ಟಮ್ ಅದನ್ನ ಥಿಯೇಟರ್ ಹಾಯ್ಬಿಸಿದಿ ಯಾಮ್ ಸಾಕು ಎಜುಕೇಶನ್ ಗೆ ಪಾರ್ಟ್ ಅಮನೆ ಅದರ ಪೈಸಾ ಅಮಗೆ ಮಮಾಯ ಅನಿ ಲೈಬಗುಂಬನೆ ಅದನ್ನ ಅಕಾಡೆಮಿಕ್ ಎಜುಕೇಶನ್ ಗ ಹೋಮನ್ ಎಜುಕೇಶನ್ ಹಾಯ್ರಕಸು ಅಕ್ಕಿ ಥಿಯೇಟರ್ ಗೆ ಎಜುಕೇಶನ್ ಸಿ ಯಾಮ್ ಪವರ್ಫುಲ್ ಲೈಬ ಅದುಗುಂಬ ಎಜುಕೇಶನ್ ಸಿಸ್ಟಮ್ ಅಮನೆ ಅದು ಅನಿ ಸಿತುನೆ ತತ್ತಯಾದೆ ಅದನ್ನ ಹೋಜಿದಿ ಸೆಂಟ್ರಲ್ ಗೋಮೆನ್ನ ಥವೋಯ್ನ ಮಸಿಗಿ ದಂಗ ಇಸ್ಕಿಂ ಕಯಾಕಯ ಹಾಫ್ನ ಅಮಬಲೆ ಅದನ ಮಸಿಗೆ ಲೋಯನನ ಅಕೋಜಿ ಸತ್ಪ ಫಂಕ್ಷನ್ಗೆ ಥಿಯೇಟರ್ ತೌಬದ ಐನ ಹಾನಗೆ ಲೀಲಾ ಸನವಿದ ಹಾನಗೆ ಪೇತನ ಸುಮ್ ಐನ ತೌಬಯಾತೆ ಹೋಜಿ ಹೋಜಿಗೆ ಸೊಸೈಟಿ ಜಿಗೆ ಮಿಯೋಲಜಿಗೆ ಚಾನಾ ಚಾನಾ ಬಲೀಲಾ ಅದು ತೌದ್ರಗದಿ ಥಿಯೇಟರ್ ತೋ ಅಹಿಂಗ್ ಬ ಥಿಯೇಟರ್ ಒಯ್ದೆ ಅದನ ಅನೌಬ ಕನ್ಸೆಪ್ಟ್ ಅನೌಬ ಮೆಸೇಜ್ ಪೀರನ ಬನಬದ ಅನೌಬ ವಕಲೋನ್ ಜಕೋಯ್ ಚಂಗನ್ ಬಚಂಗೆ ಅದುಗೆ ದಮುತ ಅಂಗಾಂಗ್ ಜೆಂಗ್ಸಿದ ಮೋಟಿವೇಟ್ ತೋನ ಕೋಯ್ ದಮುತ ಥಿಯೇಟರ್ ಹೈಸಿ ಅದುನಿ ರಮಾ ಹೈಸಿ ಅದುನಿ ಸೀನೆ ಸೀನೆ ಹೇದನ ಒಜಾಗುರು ಮಯಾಮ ಮಾಗಿ ಮಾಗಿ ಫಿಲ್ಸಿಂಗ್ ಅದು ಕೌರಗ ಅಕ್ಕನ ತಾಕಲ್ಲಿಬನೆ ಅದುಗೆ ನೋಳೆಯಸಿಂಗ ಅಂಗಾಂಗೈದ ಖಜಿ ಕಸಿ ಮಕ್ಕಳಿಗೆ ಕೂಕ ಯಹೌರಗ ಅದನ ಮಕ್ಕಳಿನ ಮುಮೈ ಮೇಮ್ದ ಹಂಗ ಮಾಗಿ ಮಾಗಿ ಮಕ್ಕಂಗ ಮಾಗಿ ಮಾಗಿ ಮರೈ ಕಾಯ್ದ ಸತ್ಕರಗ ಮೊನ ಖಂಗ ಚಾರಬ ಮರು ಉಂಪಾಂಗ್ ಸಿಂಗ್ಸಿದ ಅಕ್ಕನ ಖಜಿ ತಂಗ್ ತಾ ಇಬ ಮಕ್ಕಳಿಗೆ ನೋಳೆಯಸಿಗೆ ಮಕ್ಕಳು ಖಜಿ ತಂಗ ಹಂಪೋ ಪಿರಿದು ಮೊನ ಖಂಗ್ ಮದಗೆ ಹೇಂದನ ಮಮಾನಬಸಿಂಗ ಕಣಕಾಯ್ದ ಮಕ್ಕಳಿನ ಸಂದೋಕ್ ಪಿಬ ಗಂಗ್ರಗದಿ ಅಕ್ಕನ ತೌಲಿಬ ಥಾಮಗೆ ವರ್ಕ್ಶಾಪ್ ಸೇ ಮಸಿಗೆ ಮಹಿ ಯಾಲೆ ಅನ ಐಗಿ ಎಟಿಎಂ ಲೈ ಜೈ ಮಸಿನೆ ಐಗಿ ಅಂದಮ್ದೆ
1: ಯಂ ಮೋರ್ ಜೋ ಜಾ ಒಸಾನ ಸು ತಂಬಿ ಕಿ ಬಿದಾ ಕುಜಿ ಚೇಚೆ ಎಜುಕೇಶನ್ ಹೈ ಬಮ ತಂಬಿ ಕಿ ಉಜಾ ಒಸಾ ಮಸಿಗೆ ಮತಾ ಸು ಬನಾ ಸು ಕಾನ ಚೇಚೆ ಎಜುಕೇಶನ್ ಜೆ ಉಜಾ ಮಪು ಪಾನ ಫಂಗ ಲಬ ಮಹಿ ಹೋಯ ಮಗಿ
0: theater in education haidana tai program haidana amalai angang sengsi da theater se khanganba theater ase makoina hol amada drama ama well met script am por ganang tomra nang si saro saw nang si saro haidana pi bado adu theater natte angang khaina di maduna theater ni ana khallag lai jabne theater haibasi di akoina day to day life miwai bagi hing bada sangi pa pok pada gina si ba bolo sangi ba khogi festive occasion mai am jinga je theater nga tane ba makoina theater haidi well met script ama por aga toma saba saba saba dana moina theater de na khan bado aduma wrong concept nai ba hujik da koi na pok pata gina shiv ko da lady ba sat na bi koi ki culture not mai am singa sa koi theater ata ni mashi mai am ja koi na theater da element hoy na hapak ka doi na mun na khang da ba yarak te ba aduna koi ki le ba environment ki culture sing se nai na ba changi research da ba changi khang mo changi ai ba changi aduna mashi mai am singa se ma koi na angang sing ke da ta pe ga ma koi na o koi na ngai khaluri ba ka se ba si la le na so na chak ke da bu oi ra theater ha ba si di ha da adon de la chalak na ba gi ne aduga theater ha ba por asi puthu ko matam da mien ani khak ta ta me adu mien ani se koi na khang da ba ya da ba khu lai kari gi no ha ba matam da prithvi gi oi na ne ai no je ha ja re si di koi na interculture ha ba ma adu gi intra culture ha ba ma ka ka ani lai ani si kari kari no ha kan da ai na nga si puthokadriba play ase theater gi play production ase intra culture da base da ora inter culture da base da ora ase koi na dissection tar ba yeng ba mukak chang inter culture ase na foreign country me andale riba culture gi ilme me am cha ma si da base da ba lila gi production adu ba intra culture ase na ai koi gi locality gi regional gi then gi india gi oi ba manipur gi oi ba culture da base da ro puthokol lila ase na intra culture ha na koi na kam ne adu na ai koina play amagi prasalama kana ko xyz amagi lila hi yang kan da ma gi lila gi thak che koina kari de bh da winoi che ya main khang ne manam di aina ai gi atm da aina pasha yam hap se lagai na setting setting ma ta shat pa da nungai pa da ad mai na ma gi production sida director adu ki ma ko ka kari kari culture gi element nang mon di ya ur ge se ma gi production ma mi loin ta loin khang ye koina adana ada da magi thak se da me ta koina te le pe ma si gi le be ji yo re hai ja koina yam lai na dai shek den to wang me ma sa da shuang hang da na ada na adu ma yam sing na to koina khang na na ba gi lam bi ma sin bi ba ni da nga khai da ada ma si ne koi koi gi regional gi oi ba festive occasion po po da gi na si ba gi lai ba culture ji wang da khang bang nam da ba koina u shen nang nam ji ba koina mi gi foreign gi culture khang ba ise am aru ba huge amount changa gari sastar ho dong am maro de go por amane ba adu bu mi gi western de ding am me ba khuda ma na ramayan ha yu na ama lila ba lai de na ko ramayan se petrol book ana mi pitri be power theater director ma lai ma na taw ye project se machine ka ma hi taw ge ba ram ji na africa gi culture de base taw le ba wangang changang pije chacha na rabo ji na kai taw ye japanese culture wangang changang pije chacha madam madad yar ba character khudi mukse lam lam lam lam jo ki mana research da adu pa ma da africa gi kar ge lam lam ji ki chana bi du da loina be sar ko mana putho e bara mayan do madu gi lila du bu putho no bu hona da mana thirang ga da ba chalang ga da ma yam singa da madu da adari ba pesa mayan do adu mana playing ga putho al kan da my place de na adu da low lan ga ne ba adu gi play da ma ma ba ki pishtu ma putho no bona da mana thir bi research wa ma yam do adu di kana chu khang de ba theater to ba ga da na khang ga ne ba adu theater to ba ta chu khang ga ba ra de natte ba ta sing na theater bu nuksi ba theater ki lambi chu na chang mi na khang ba ge wa ne chum na script ama por ga lila ama ning ma chak ba ge ku ko de ge akoi ki foundation de ge lila ma taw ra si to manang chara chaw manang chara ha ba ge group tu na di ha ri ba lambi de de shu u ro ro e ba ma si ne akoi na khang ga da ba theater ta sing na taw ro ge ha ge di ma tu gi ma cha cha koi khang da pe ya de
1: ya mo ai se o za gi chi le ma tam ka ya ma kai tu pe ga akashwani info ge to ram da saru ya bi ba o za bu ha ni ai le tin ta ga chi
0: thank you
1: asigi research person noina lingsin binana bagida makta ling pirakli boza lorembam bedapati lamdamasi gi sangnai raba isai gi lamda folk song gi maramda koi lam sida sangnai raba boza ni lamdamasi gi ozabu akashwani infal gi thoramasi da taram lok sari boza ahan boina ozadi khanchani bose gi asigi thoramasi gi sumari lena na oza chechar amadi folk song ani asi akoi gi khunai sida kam yam na maru boike akoi gi khunai asi gi chana role niti ne ma amase awun ba okong go purak na bu khona ba matam da di chechar amasung folk song ani asi na kam yam maru boike 자 담비
2: 아코기 군웅이세 하이비시나 컨템포러리 테이터 아코이 독마탐자 마시 야만낙나바 마리레 아도가 테이터 따보시나 아코기 군웅이세 시대기 폭송 시대기 동안 동안 바 잡잡아 군웅이세기 바사기 레제리바 아코기 야만나 타이네데기 홍레럭바 이빠이 보나 담비람바 이세기 색색되기 동안의 카이도 에하르가 까지까지 셈도가 테이터 강부신 마시 엘리멘트 원어셔 좀 시제네 아도가 머니포리기 테이터 더쇼 코이기 아얌바나 폭송기 마셔치 야마 시제네 아이나이나 칸제이 아두가 아이 사막슈 고레스 레퍼터리 티에터다 와자라든 티양기 마카라타로 보니나 아얌바 아이시 이세기 담막다 와자라든 티암나 아이시 마기 마낙다 티에터기다 코기 뮤직 퍼커스니스웨이나 라온 하이바 마탐시다 아얌바나 코기 폭숑시야 마시기 아얌바 마기 플레이 쿠디 막다 로이나바 시제니 아두가 마기 마셔티 하나레람바주데기 카직 카직 카직 카직 카직 디 로이나 박디 홍도에
1: 우선 카 목차자라 간다. 그게 람덤바식이 나하우리바 그 아티스트 싱어시나 매호로는 길래라바 그 군웅이 세싱어시 요칸나나 보는 바 맞던 바디 까리 토당 로비야바 그자 텐텐 텐비
2: 아이기 모터디 군웅이 세 하이버시 마야마 야마 라인 카네 마시나 콰이데기 아루바 아듬 이세세 마칼라마니 마람디 군웅이 세 하이버시기 마람데 이벌 라릭 레이티 아코이네 후지 후지 Manipur University of Culture Taurisi, Akwegi BA degin MA bhao. Masigi celebrity koina BA first semester, second, third, garage matamatam shumlai gibesta. Masigi season nabasida, Ayamba, Kunung isegi lamda saiba, angang singina saisi, Magi, Poksung hibisi karino. Maski magi ruchi karino. Hibisi ayamba na, Marasakamatam, the karamba costum shijanani. Why kunung ishe the buddhi, costumes the exact masigimba costumes in Atana, shijanaba, yadi have in a teko. Aduregasu isegi, Mayaki matuni, liriski matunina. Kudamuina, queen of Palavada, a queena, laigi laimanda, kunung iseda, a queena laigida, shesakamatamda, quegi kaziangli haukani, the son purilikani, panek, tambale, komazuki, panek shetkani. Haribasing a selaga queena, laikoramasaka isay mayari. Nasagi labukta. Kulangi say haven't pushaliko. Kulangi says in Miami Yama twin hang yangunda. Kulangi sega kunungi sega anegi canabasekarinona. Aina, Kulangi says a part of kunungi say. A kulangi says the advance of kunungi say. Madam D. I quiggy, Manipurgi umanglai haragumatamda. A quid the mother season eriba. Kunung isegi magi foundation city, Manipur umanglai haragun awakening. Madam D. Umanglai haragumatamda quiggy. Season eriba. Amaiba, amaibis in a season eriba. Isegi says a kudimaxi. A quina, putoxeri hiraga, masakwegi kunung isegi sexing the Ayambalo in a boxijani. Kunung isai hibis the quin makalani tonga, folk music or musiciana, kaido pirambalai. Function in Hibama, non function in Hibama. Adubu, Angang Shinchina, function in music, Abs Carino, non function in music, Abs Carino, Abs. Sukang Kangana, Sheranga Turanga, Bangsha, Saksalaga, Masi Matangsida, Yamna, Soksapayam Yawi, Madame the Queen Angang Shinchida in Hijening is a Mui Moneta River, Kunung is a Sapi or Su, any subject Amada, Makugi, Ruchi Kanga Tabakta Roba, Teta Yorasu. Tetapi kalau pengkarino, asyik ia mayam lagi kerja, masih ke mayang saya ki rutu kanga kana sakpasi, masih naik ke kuai ki pamzabani.
1: Ya mungkin aja oza, oza kui aru ibu ino oza di kanjining basi, oza nusung mang kau tampil ki functional atau nusung non functional lah iba,
2: kui
1: makal ani es tu yang akan tadi, haji ki matam dalai riba, naha uriba, kui artisnya sini segala pun matam dalai, kui na kui timing kang dabo, oza nusung tampil ki bukan matungi na, hari iba mayam masih lah akan tadi, oza kunung isai ki hana degi huna, kui diklam mama dalai aga, ligi siya masih engkau segala kau oza kui na yang wan kau na jono tampil ki mayam masih, haji ki miru lah sida, maring marang batu, ane napa ki masa amoi oza keretumi.
2: Masihan maring marang masa amadi yam satina oire. Aduga ayambana angang singsina ngasagi yamna line kale. Functional and non-functional hibisida. Functional music siki manunga salisi kari kari no hibida. Akwigi amaiba amaibishan sangariba lairon. Adigi so buyadraba. Adi tugairi buyadraba. Madigi masacha tugairi hiraga. Aikwina fusion shamba yadraba. Masih suhu bertinggi apa? Suhunya iya daripada makalamani. Aduga non-functional music aye bisena. Huzi-huzi aku ina sayi bisai sini. Masih dah aku ina happening bisai apa iya? Madam di, thani gelar memu ajaasing jadi aku fusion aye bisai mui na hyper kanu tuk dabani na. Aku ini kuai dek fusion hana sayi misi. Penasak aku ajaasing hana hobi om nem. Aku ina mada mama da. Morang sayi da. Adogi morang tu punya lekum lekam matam da. Aku ikasturi kung kung kaja seagam ada da. Yami entertain mayangi babok sing da. Tahun baru tu mai tong na. Aku hapcana rami. Fujik tu matu hapcana gidre. Aduga masih ki manung dadi. Manipur sih ki lehau sih da pokpa. Sesak sing sih. Masih da aku ina Hindu sana class ki music tasu pok da bass tau ba. Aku ki rag mayam yauri. Aduga ayam bana aku ki pelangi. Sih amam aku ki 폭 뜻삭 빠이세 카지카지 아이가 사기 아이나 티에터를 시전을 받은 마이동나 카지카지 마기 거기 마삭세 카지카지 홍두 오가 삭바둥 마마 야마마따위 아두강아 사기 마시에 거기 난 펑션의 뮤직스키 마농 로인자리 아세 쿠덤모이나 하이르바다 앙앙 아코기 낙수메시다 타타 타봉돈 나사모람 보비기 하이비세시다 레이라미바 신나 거기 와자구루 신나 하이비는 마마따입니다 타

ಆಕಾಶವಾಣಿ ಇಂಫಾಲ್ ಗಸಿ ಜುಲೈ ತಾಂಗ್ ತರುಕ್ ನಿಂಥೌಕಾಬ ನುಮಿತ್ ಇಂಗ್ ಲಿಸಿಂಗ್ ಅನಿ ಕುನ್ ತರುಕ್ ಇಂಗಾಗಿ ಕುನ್ಮಾಥೊಯ್ ನಿಪಾನ್ಬ ಸಕಾಬ್ದ ಲಿಸಿಂಗ್ ಮಚಮಾಪಲ್ ನಿಫು ತರಿತ್ ಹೌಜಿಕ್ ಅಯುಕ್ಕಿ ಪುಂಗ್ ಮಂಗಾ ಮಖಾಯ್ ತಾರಿ ಕಂಗ್ಲಾ ಚೆನ್ನೆಲ್ಲಿ ಅಹಾನ್ಬ ಥೌರಂ ಪರಿಂಗ್ ಸಂದೋಕ್ ಪಹುಜರಿ ಸಂದೋಕ್ಚರಿಬ ಮೇಡಿಯಂ ವೇವ್ ಮೀಟರ್ ಚಹುಮ್ ನಿಫು ದಸ್ಮಿಕ್ ಅಮಾ ಕಿಲೋ ಹರ್ಸಾ ನಿಪಾನ್ ಮರಿಫು ನಿಥೊಯ್ ಪುಮ್ನಮಕ್ಪು ತರಾಮ್ನೋಕ್ಚರಿ ಖುರುಮ್ಜರಿ